0: ಕರುಣಾಮಯಿ ಜಗಜೀವನಿ ಸಂಜೀವನಿ ತಮಹಾರಿಣಿ ಶುಭಕಾರಿಣಿ ಮನಮೋಹಿನಿ ವಿಶ್ವೇಶ್ವರಿ. ಉಸ್ ಪಲ್ ಕಿ ಪ್ರತೀಕ್ಷಾ ಹೈ ಜಬ್ ಪಂಡಾಲ್ ಮೇ ಮಾ ವಿರಾಜೇಂಗಿ, ಇಸ್ಲಿಯೇ ಧೂಮ್ಧಾಮ್ ಸೆ ಭಕ್ತಿಭಾವ್ ಸೆ ದಿನ ರಾತ್ ಜುಟ್ ಕರ್ ಪಂಡಾಲ್ ಸಜಾಯ ಜಾ ರಹೇ ಹೈ. ಚಾಹೆ ಬಂಗಾಲ್ ಹೋ ಯಾ ಮಿನಿ ಬಂಗಾಲ್, ಕೋಲ್ಕಾತಾ ಕಾ ಪಾರ್ಕ್ ಸ್ಟ್ರೀಟ್ ಹೋ ಯಾ ದಿಲ್ಲಿ ಕಾ ಚಿತ್ರಂಜನ್ ಪಾರ್ಕ್, ಭಾವನಾ ತೋ ಏಕ್ ಹೀ ಹೈ, ಹಾಂ ಪರ್ ಭವ್ಯತಾ ಮೇ ಬಾಜಿ ಮಾರನೆ ಕಿ ಹೋಡ್ ಹೈ. ಸಬ್ಸೆ ಪಹಲೆ ದೇಖಿಯೇ ಕೋಲ್ಕಾತಾ ಕೆ ಪಾರ್ಕ್ ಸ್ಟ್ರೀಟ್ ಇಲಾಕೆ ಕೋ, ಜಹಾ ನಯಾ ಇತಿಹಾಸ ರಚಾ ಜಾ ರಹಾ ಹೈ. ಜಿಸ್ ಇಲಾಕೆ ಕಿ ಪಹಚಾನ್ ರೆಸ್ಟೋರೆಂಟ್, ಪಬ್, ಕ್ಯಾಫೆ, ಜಗಬಗಾತಿ ಸಡಕ್ ಔರ್ ಪಾಶ್ಚಾತ್ಯ ಸಂಗೀತ ಕೆ ತೌರ್ ಪರ್ ರಹಿ ಹೈ, ಔರ್ ಜೋ ಅಪ್ನಿ ನೈಟ್ ಲೈಫ್ ಕೆ ಲಿಯೆ ಮಶಹೂರ್ ಹೈ, ವಹಾ 370 ಸಾಲ್ ಬಾದ್ ಮಹಾಶಕ್ತಿ ಕಿ ಆರಾಧನಾ ಹೋನೆ ಜಾ ರಹಿ ಹೈ.
1: ಸಬ್ಕೆ ಸನಾತನ ಸಂಸ್ಥಾ ಕೆ ದ್ವಾರಾ ಯಾ ಪರ್ ಹಮ್ ಲೋಗ್ ಎಲೆನ್ ಪಾರ್ಕ್, ಜೊ ಆಪ್ ಪಾರ್ಕ್ ಜೊ ದೇಖ್ ರಹೇ ಹೈ, ಯಹಾಂ ಪರ್ 300 ವರ್ಷೋ ತಕ್ ಕಭಿ ಆ ಸಕ್ ಕೋಈ, ಯಹಾಂ ಬಹುತ್ ಬಂಗಾಲಿ ಪರಿವಾರ ಕೆ ಲೋಗ್ ರಹೇ, ಅಚ್ಛೇ ಧನಾಢ್ಯ ಲೋಗ್ ರಹೇ, ಲೇಕಿನ್ ಬಹುತ್ ಪ್ರಯಾಸ ಕಿಯಾ ಗಯಾ, ಲೇಕಿನ್ ಆಜ ತಕ್ ಕಭಿ ಯಹಾಂ ಪರ್ ಕೋಈ ಪೂಜಾ ನಹೀಂ ಹೋ ಪಾಯಾ ದುರ್ಗಾ ಪೂಜಾ. ಯೇ ಹಮ್ ಲೋಗೋ ನೇ ಪಹಲಿ ಬಾರ್ ಸನಾತನ ಸರ್ಕಾರ ಬನ್ನೆ ಕೆ ಬಾದ್ ಮೇ ಹಮ್ ಲೋಗೋ ನೇ ಪ್ರಯಾಸ ಕಿಯಾ, ಹಮಾರೇ ಸಂಸ್ಥಾ ಕೆ ಮಹಾಮಂತ್ರಿ ನವೀನ್ ಮಿಶ್ರಾ ಜೀ ಔರ್ ಸಂಸ್ಥಾ ಕೆ ಅಧ್ಯಕ್ಷ ಹಮಾರೇ ಸಂಪ್ರದೇವ್ ಪಾಂಡಾ ಜೀ ನೇ ದೋನೋ ನೇ ಮಿಲ್ ಕೆ ಪ್ರಯಾಸ ಕರ್ಕೆ ಔರ್ ಸರ್ಕಾರ ಕೆ ಸಾಥ್ ಸಹಯೋಗ ಕರ್ಕೆ ಔರ್ ಇಸ್ ಜಗಾ ಕೋ ಪಾರ್ಕ್ ಹಮ್ ಲೋಗ ಆಜ ಸನಾತನ ಪಾರ್ಕ್ ನಾಮ ಸೇ ಹಮ್ ಲೋಗ ಪ್ರಯಾಸ ಕರ್ ರಹೇ ಕಿ ನಾಮ ನಾಮಕರಣ ಕಿಯಾ ಜಾಯ್ ಔರ್ ಇಸ್ ಸನಾತನಿಯೋ ಕೆ ಲಿಯೇ ಔರ್ ಪೂರೇ ಪಶ್ಚಿಮ ಬಂಗಾಲ್ ಕೆ ಲೋಗೋ ಕೆ ಲಿಯೇ ಆಪ್ನಾ ಸವಾರ್ ಆಪ್ ಸಭಿ ಕಾ ಪೂಜಾ ಹೈ, ಅಕೇಲೆ ಹಮಾರಿ ಪೂಜಾ ನಹೀಂ, ಯೇ ಸನಾತನಿಯೋ ಕಿ ಪೂಜಾ.
0: ಶಕ್ತಿ ಪೂಜಾ ಕೆ ಕೇಂದ್ರ ಕೋಲ್ಕಾತಾ ಮೇ ಯೇ ಬದಲಾವ್ ಯಕೀನನ್ ಐತಿಹಾಸಿಕ ಹೈ, ಕ್ಯೂಂಕಿ ಅಭಿ ತಕ್ ಪಾರ್ಕ್ ಸ್ಟ್ರೀಟ್ ಕೆ ಎಲ್ಎನ್ ಪಾರ್ಕ್ ಮೇ ಕ್ರಿಸ್ಮಸ್ ಔರ್ ನ್ಯೂ ಇಯರ್ ಹೀ ಸೆಲೆಬ್ರೇಟ್ ಕಿಯಾ ಜಾತಾ ಥಾ, ಪರ್ ಇಸ್ ಬಾರ್ ಭವ್ಯ ರೂಪ ದುರ್ಗಾ ಪೂಜಾ ಮಹೋತ್ಸವ ಕಿ ತಯಾರಿ ಹೈ ಆರಂಭ ಹೈ, ಇಸ್ಲಿಯೇ ಪಂಡಾಲ್ ಭೀ ಅದ್ಭುತ ಹೋನಾ ಚಾಹಿಯೇ. ಇಸ್ಲಿಯೇ ಕೋಲ್ಕಾತಾ ಸನಾತನಿ ಸಂಘ ನೇ ಶಿವ ತಾಂಡವ್ ಕಿ ಥೀಮ್ ಚುನಿ ಹೈ.
1: ಪೂಜಾ ಕಾ ಯೇ ಶಂಕರ್ ಭಗವಾನ್ ಕಾ ವಿರಾಟ್ ಸ್ವರೂಪ ಹೈ, ಶಿವ ತಾಂಡವ್ ಕಾ ಸ್ವರೂಪ ಇಸ್ಮೇ ದೇಖಿ. ಏಕ ತರಫ ಆಪ್ ಭಗವಾನ್ ಕಿ ಜಟಾ ಮೇ ದೇಖಿ, ಜಿಸ್ ಸಮಯ ಮಾ ಮಾ ಕೆ ಗೋ ಮಾ ಮಾ ಜಬ್ ಆಗ್ ಮೇ ಕೂದ್ ಗಯಿ ಥೀ, ಉಸ್ಕೇ ಬಾದ್ ಕಾ ದೃಶ್ಯ ಹೈ, ವೋ ರುದ್ರ ರೂಪ ಇನ್ಕಾ ಯಹಾಂ ಪರ್ ಹೈ ಔರ್ ಬಗಲ್ ಮೇ ತಾಂಡವ್ ಕರ್ತೇ ಹುಏ ಹೈ. ಘರ್ ಮೇ ಆಪ್ಕೆ ಯಹಾಂ ಪರ್ ಉನ್ಕೆ ಅಭಿಷೇಕ್ ಕರ್ತೇ ಹುಏ ರಹೇಗಾ. ಸಾಮ್ನೆ ಆಪ್ಕಾ ಆದಿ ಶಿವ ಕಾ ಹೈ, ಯಹಾಂ ಪಾಂಚ್ ತರಹ ಕಿ, ಏಕ ತರಫ ನಂದಿ ಪೇ ಶಿವ ಜೀ ಬೈಠೇ ಹೈ, ಪಾಂಚ್ ತರಫ ಭಗವಾನ್ ಶಿವ ಹೈ, ಪೂರಾ ತಾಂಡವ್ ಲೀಲಾ ಇಸ್ಮೇ ಹೈ.
0: ಯೂ ತೋ 2007 ಸೆ ಎಲ್ಎನ್ ಪಾರ್ಕ್ ಮೇ ಪಾರ್ಕ್ ಸ್ಟ್ರೀಟ್ ಕಾರ್ನಿವಾಲ್ ಹೋತಾ ಆ ರಹಾ ಹೈ, ಜಿಸೆ 2011 ಸೆ ಕ್ರಿಸ್ಮಸ್ ಫೆಸ್ಟಿವಲ್ ಕಾ ನಾಮ್ ದಿಯಾ ಗಯಾ, ಲೇಕಿನ್ ದಶಕೋ ಸೆ ದಿಸಂಬರ್ ಮೇ ಜಗಮಗಾನೆ ವಾಲಾ ಯೇ ಪಾರ್ಕ್ ಅಬ್ ಅಕ್ಟೋಬರ್ ಮೇ ಯಾನಿ ನವರಾತ್ರಿ ಕೆ ದೌರಾನ್ ಭೀ ಆಕರ್ಷಣ ಕಾ ಕೇಂದ್ರ ರಹೇಗಾ. ಪಾರ್ಕ್ ಸ್ಟ್ರೀಟ್ ಮೇ ಶಕ್ತಿ ಪೂಜಾ ಕೆ ಲಿಯೇ ಬನಾರಸ್ ಸೆ ಕರೀಬ್ 100 ಪುರೋಹಿತೋ ಕಿ ಟೀಮ್ ಆ ರಹಿ ಹೈ. ಚತುರ್ಥಿ ಸೆ ದಶಮಿ ತಕ್ ರೋಜ್ ಬನಾರಸ್ ಕೆ ದಶಾಶ್ವಮೇಧ ಘಾಟ್ ಕಿ ತರ್ಜ್ ಪರ್ ಯಹಾಂ ಮಹಾ ಆರತಿ ಹೋಗಿ. ಅಷ್ಟಮಿ ಪರ್ 5,000 ಮಹಿಳಾಓಂ ಕೆ ಸಾಥ್ ಜಾಗರಣ ಔರ್ ಅಷ್ಟಮಿ ಕೋ ಕನ್ಯಾ ಪೂಜನ್ ಹೋಗಾ. ಪಂಡಾಲ್ ಮೇ ಪಶ್ಚಿಮ ಬಂಗಾಲ್ ಕಿ ಲೋಕ ಸಂಸ್ಕೃತಿ ಔರ್ ಲೋಕ ಸಂಗೀತ ಪರ್ ಫೋಕಸ್ ರಹೇಗಾ, ಸಾಥ್ ಹಿ ರಾಜ್ಯ ಕಿ ಕಲಾ ಔರ್ ಪರಂಪರಾಓಂ ಕಿ ಝಲಕ್ ಭೀ ರಹೇಗಿ. ಎಲ್ಎನ್ ಪಾರ್ಕ್ ಇಲಾಕೆ ಮೇ ದುರ್ಗಾ ಪೂಜಾ ಹೋಗಿ ತೋ ಜಾಹಿರ್ ಹೈ ಭಾರಿ ಜನ ಸೈಲಾಬ್ ಉಮಡೇಗಾ. ಯೇ ಇಲಾಕಾ ಪಹಲೆ ಸೆ ಹಿ ಭೀಡ್ ಭಾಡ್ ವಾಲಾ ಹೈ, ಇಸ್ಲಿಯೇ ಕ್ರೌಡ್ ಮ್ಯಾನೇಜ್ಮೆಂಟ್ ಪರ್ ಆಯೋಜಕ ಔರ್ ಪ್ರಶಾಸನ್ ದೋನೋ ಕಿ ನಜರ್ ಹೈ. ದಾವಾ ಹೈ ಎಲ್ಎನ್ ಪಾರ್ಕ್ ಕಿ ದುರ್ಗಾ ಪೂಜಾ ಕೋಲ್ಕಾತಾ ಕಿ ಸಬ್ಸೆ ಬಡಿ ಪೂಜಾ ಹೋಗಿ ಔರ್ ಇಸಿ ದಾವೆ ಕೆ ಅನುಸಾರ ಪಂಡಾಲ್ ಭೀ ಬನಾಯಾ ಜಾ ರಹಾ ಹೈ. ಮುಖ್ಯ ದ್ವಾರ ಪರ್ ಬಿಖರಿ ಹುಯಿ ಜಟಾಓಂ ಕೆ ಸಾಥ್ ಶಿವ ಕಿ ವಿಶಾಲ್ ಪ್ರತಿಮಾ, ಪಂಡಾಲ್ ಕೆ ಅಂದರ್ ವಿಶಾಲ್ ಮಂದಿರ್ ಕಿ ಪ್ರತಿಕೃತಿ ಜಿಸ್ಮೇ ಮಾ ದುರ್ಗಾ ಕೆ ವಿಭಿನ್ನ ರೂಪೋಂ ಕಿ ಮೂರ್ತಿಯಾ. ವೈಸೆ ತೋ ಕೋಲ್ಕಾತಾ ಮೇ ಏಕ್ ಸೆ ಬಡ್ಕರ್ ಏಕ್ ಪಂಡಾಲ್ ಬನ್ ರಹೇ ಹೈ, ಲೇಕಿನ್ ಎಲ್ಎನ್ ಪಾರ್ಕ್ ಕೆ ಪಂಡಾಲ್ ಕೋ ಅದ್ವಿತೀಯ ಬನಾನೆ ಕಿ ಕೋಶಿಶ್ ಹೈ.
2: ಯಹಾಂ ಪರ್ ಲಾಖೋ ಲಾಖೋ ಕಮ್ ಸೆ ಕಮ್ ಡೇಲಿ ಹಮ್ಕೋ ಲಗತಾ ಹೈ ಕಿ 8-10 ಲಾಖ್ ಲೋಗ್ ಆಯೆಂಗೆ ಹೀ ಆಯೆಂಗೆ.
0: ಬತಾಯಾ ಜಾ ರಹಾ ಹೈ ಕಿ ಇಸ್ ಐತಿಹಾಸಿಕ ದುರ್ಗೋತ್ಸವ ಕಾ ಉದ್ಘಾಟನ್ 11 ಅಕ್ಟೋಬರ್ ಕೋ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಕರೆಂಗೇ. ಭವ್ಯ ಮಹಾ ಆರತಿ, ಪಾರಂಪರಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಔರ್ ವಿಶಾಲ್ ಮಹಾಪ್ರಸಾದ್ ವಿತರಣ ಕಿ ವಜಹ ಸೆ ಮಾನಾ ಜಾ ರಹಾ ಹೈ ಕಿ ಎಲ್ಎನ್ ಪಾರ್ಕ್ ಕಿ ಪೂಜಾ ಭವ್ಯ ಹೋಗಿ. ಇಸ್ ಸಾಲ್ ಪಶ್ಚಿಮ ಬಂಗಾಲ್ ಮೇ ದುರ್ಗಾ ಪೂಜಾ ಕೆ ಲಿಯೇ ಕೈ ಬದಲಾವ್ ಭೀ ಕಿಯೇ ಗಯೇ ಹೈ. ಜೈಸೆ ಮಹಾ ಅಷ್ಟಮಿ ಕೆ ಪಾವನ್ ಅವಸರ್ ಪರ್ ರಾಜ್ಯ ಭರ್ ಮೇ ಶರಾಬ್ ಕಿ ಸಭಿ ದುಕಾನೆ ಔರ್ ಬಾರ್ ಪೂರಿ ತರಹ ಬಂದ್ ರಹೇಂಗೆ. ಪೂಜಾ ಪಂಡಾಲೋ ಔರ್ ವಿಸರ್ಜನ್ ಯಾತ್ರಾ ಕೆ ದೌರಾನ್ ಡಿಜೆ ಬಜಾನೆ ಪರ್ ಪೂರಿ ತರಹ ಸೆ ರೋಕ್ ರಹೇಗಿ. ರಾಜ್ಯ ಭರ್ ಕಿ ಸಭಿ ಪಂಜೀಕೃತ ಪೂಜಾ ಸಮಿತಿಯೋ ಕೆ ಲಿಯೇ ಬಿಜಲಿ ಬಿಲ್ ಮೇ 100% ಛೂಟ್ ದೇನೆ ಕಿ ಘೋಷಣಾ ಭೀ ರಾಜ್ಯ ಸರ್ಕಾರ ದ್ವಾರಾ ಕಿ ಗಯೀ ಹೈ. ಔರ್ ಹಾಂ, ಮಹಾ